0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರೇರೆ ಮೊದಲಿಗೆ ಕೇಳಿ ಪಾವನಿ ಕಾಶಿನಾಥ್ ಮತ್ತು ಪೂಜಾರಾವ್ ಅವರ ದನಿಗಳಲ್ಲಿ ಕೆಳದಿ ವೆಂಕಣ್ಣ ಕವಿಯವರ ರಚನೆ ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗ್ನಿಂಗ್ ಲೆಟ್ ಅಸ್ ಲಿಸನ್ ಟು ಪಾವನಿ ಕಾಶಿನಾಥ್ ಅಂಡ್ ಪೂಜಾರಾವ್. ಆವ ಕಾರ್ಯಕ್ಕೂ ಮೊದಲು ನಿಮ್ಮ ಪೂಜೆ, ರಿಟನ್ ಬೈ ಕೆಳದಿ ವೆಂಕಣ್ಣ ಕವಿ.

ರೇಖಾ ಭಟ್ ಕೋಟೆಮನೆಯವರ ದನಿಯಲ್ಲಿ ಗೋಪಾಲದಾಸರು ಬರೆದಿರುವ ಏನ ಬೇಡಲಿ ನಿನ್ನ ಬಳಿಗೆ ಬಂದು, ರಿಟನ್ ಬೈ ಗೋಪಾಲದಾಸ, ಸಂಗ್ ಬೈ ರೇಖಾ ಭಟ್ ಕೋಟೆಮನೆ.

ರೇಣುಕಾ ನಾಕೋಡ್ ಅವರ ಸ್ವರದಲ್ಲಿ ಮುಕ್ತಾಯಕ್ಕನವರ ರಚನೆ ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ನುಡಿಯ ಹಂಗಿನ್ನು ನಿಮಗೆ ಹಿಂಗದು. ರಿಟನ್ ಬೈ ಮುಕ್ತಾಯಕ್ಕ, ಸಂಗ್ ಬೈ ರೇಣುಕಾ ನಾಕೋಡ್.

ಈಗ ವೃಂದಗಾನದಲ್ಲಿ ಕನಕದಾಸರು ಬರೆದಿರುವ ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ನೌ ಲೆಟ್ ಇಸ್ ಲಿಸನ್ ಟು ಕೋರಸ್. ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ, ರಿಟನ್ ಬೈ ಕನಕದಾಸ.

ಕೊಡುಬೀಗ ದಿವ್ಯಮತಿ ಹಾಡಿದ್ದಾರೆ. ಮೇಘನಾ ವಿ ಬೆಂಗಳೂರು, ರಚನೆ ಪುರಂದರದಾಸರು. ಮೇಘನಾ ವಿ ಬೆಂಗಳೂರು ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ. ಕೊಡುಬೀಗ ದಿವ್ಯಮತಿ.

ಬಲಗೊಂಬೆ ಚೆನ್ನರಾಯ ಭಕ್ತರ ಪ್ರಿಯ ಕನಕದಾಸರ ರಚನೆ ಹಾಡಿದ್ದಾರೆ ನೀಲಾಯಂ ಕೊಟ್ಲಿ. ನೀಲಾಯಂ ಕೊಟ್ಲಿ ರೈಂಡ್ರಿಂಗ್ ಬಲಗೊಂಬೆ ಚೆನ್ನರಾಯ ಭಕ್ತರ ಪ್ರಿಯ ರಿಟನ್ ಬೈ ಕನಕದಾಸ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗೀತಾಮೂರ್ತಿ. ಭಾಗವಹಿಸುವ ವಿದ್ಯಾರ್ಥಿ ಎ ಅಪೇಕ್ಷಾ.
1: ನಮಸ್ತೆ ಮಾ.
2: ನಮಸ್ಕಾರ ಮಾ. ಇವತ್ತು ನಾವು ಸಾವೇರಿ ರಾಗದಲ್ಲಿ ಒಂದು ಕೃತಿ ನೋಡೋಣ. ಸಾವೇರಿ ರಾಗದಲ್ಲಿ ಸ್ವಾತಿ ತಿರುನಾಳ್ ಅವರು ರಚಿಸುವ ಒಂದು ಕೃತಿ ಹೇಳ್ಕೊಡ್ತೀನಿ ಇವತ್ತು. ಸ್ವಾತಿ ತಿರುನಾಳ್ ಬಗ್ಗೆ ನಿನ್ನೆ ಕೇಳಿದ್ಯಾ, ಗೊತ್ತಿದ್ಯಾ ನಿಂಗೆ ಅವರು ಯಾರು ಅಂತ?
1: ಸ್ವಾತಿ ತಿರುನಾಳ್ ಅವರ ಸಾಕಷ್ಟು ರಚನೆಗಳು ಕೇಳಿದೀನಿ.
2: ಕೇಳಿದ್ದೀರಾ?
1: ಕನ್ನಡ ರಾಗದಲ್ಲಿ ಮಾಮ ವಸದ ಜನನಿ.
2: ವೆರಿ ಗುಡ್. ಇವಾಗ ನಮ್ಮ ಕರ್ನಾಟಕ ದೇಶದಲ್ಲಿ ನಾವು ಜಯಚಾಮರಾಜ ಒಡೆಯರ್ ಅವರ ಕೃತಿಗಳು, ಕೃಷ್ಣರಾಜೇಂದ್ರವರು, ಇವರೆಲ್ಲ ಮಹಾರಾಜರು ತುಂಬಾ ಅತ್ಯಂತ ಉತ್ತಮವಾಗಿ ಕೃತಿಗಳೆಲ್ಲ ಮಾಡಿದ್ದಾರೆ. ಅದನ್ನ ನಾವು ಹಾಡಿ ಹಾಡಿ ಇವಾಗ ಎಷ್ಟೊಂದು ಉತ್ಸಾಹದಲ್ಲಿ ನಾವು ಅದನ್ನೆಲ್ಲ ಕೇಳ್ಕೊಂಡು ಅದರಲ್ಲಿ ರುಚಿ ತೋರಿಸ್ತೀವಿ. ಆಗಿನ ಕಾಲದಲ್ಲ ನಿಮ್ಗೆ ಗೊತ್ತಿರ್ಬೋದು, ಮಹಾರಾಜ ಅವರೇ ಚೀಫ್ ಪೇಟ್ರನ್ಸ್ ಆಗಿದ್ರು ಎಲ್ಲ ವಿಧವಾಗಿ ಕಲೆಗೆ. ಅವರೇ ಪ್ರಚಾರಣೆ ಕೊಡೋದು, ಎಂಥೂಸಿಯಾಸ್ಟಿಕ್ ಆಗಿ ಮಾಡೋದು. ಅದೇ ರೀತಿಯಲ್ಲಿ ಕೇರಳದಲ್ಲಿ ಸ್ವಾತಿ ತಿರುನಾಳ್ ಮಹಾರಾಜ ಅವರು ಈ ಕಲೆಯಲ್ಲಿ ತುಂಬ ತುಂಬ ಇಷ್ಟಪಟ್ಟು ತುಂಬ ನಮಗೆ ರಚನೆಗಳು ಕೊಟ್ಟಿದ್ದಾರೆ. ಅತ್ಯುತ್ತಮವಾದ ಸಂಗೀತ ಕೃತಿಗಳನ್ನ ರಚಿಸಿದ್ದಾರೆ ಅವರು. ಮಹಾರಾಜರಾದರೂ ಕೂಡ ಅವರು ಇಂಥ ಉತ್ತಮ ಪಾಂಡಿತ್ಯವನ್ನು ಹೊಂದಿದ್ದ ರಾಜಗುರುಗಳ ಅತ್ಯಂತ ವಿರಳ. ಇವರು ರಾಜಾಶ್ರಯವನ್ನ ಕೊಟ್ಟು ಬಹಳಷ್ಟು ಸಂಗೀತಕಾರರಿಗೆ ಉತ್ತೇಜನ ಕೊಟ್ಟಿದ್ದಾರೆ. ಅವರು ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ವಿದ್ವಾಂಸರನ್ನ ಕರೆದು ಅವರು ಮಾಡಿರೋ ರಚನೆಗಳನ್ನ ಹಾಡಿಸಿ ತುಂಬ ಅವರಿಗೆಲ್ಲ ಉತ್ಸಾಹ ಕೊಟ್ಟಿದ್ದಾರೆ. ಅದೊಂದು ಸಪೋರ್ಟ್ ಇಲ್ದಿದ್ರೆ ಯಾರಿಗೂ ಅದೆಲ್ಲ ಮಾಡಕ್ಕಾಗೋದಿಲ್ಲ. ಹೌದಲ್ವಾ? ಇವಾಗ ಸ್ವಾತಿ ತಿರುನಾಳ್ ಅವರು ವರ್ಣ ಮಾಡಿದ್ದಾರೆ, ತುಂಬ ಕೃತಿಗಳು ಮಾಡಿದ್ದಾರೆ, ತಿಲ್ಲಾನ ಮಾಡಿದ್ದಾರೆ, ತಾನವರ್ಣ. ಬರೀ ಸಂಗೀತ ಮಾತ್ರ ಅಲ್ಲ, ನೃತ್ಯಕ್ಕೆ ಉಪಯೋಗ ಆಗೋ ತರ ಅವರು ತಾನವರ್ಣಗಳು ಮಾಡಿದ್ದಾರೆ ಅಂಡ್ ಪದವರ್ಣಗಳು ಮಾಡಿದ್ದಾರೆ, ಪದಗಳು ಮಾಡಿದ್ದಾರೆ, ಪದ ಜಾವಳಿ ಇದೆಲ್ಲ ಮಾತ್ರ ಒಂದೇ ಭಾಷೆಯಲ್ಲಿ ಮಾಡಲಿಲ್ಲ ಅವರು. ಅವರು ಎಲ್ಲ ಭಾಷೆಗಳಲ್ಲೂ ಮಾಡಿದ್ದಾರೆ. ಹಿಂದೂಸ್ತಾನಿ ಮೆಟ್ಟಿಗೆ ಆ ಶೈಲಿಯಲ್ಲಿ ಇರೋ ಕೃತಿಗಳು ಕೂಡ ಮಾಡಿದ್ದಾರೆ. ಸೊ ನೀವು ಕೇಳಿರ್ಬೋದು, ತುಂಬ ವರ್ಣ ಕೇಳಿರ್ಬೋದು, ಕನ್ನಡ ವರ್ಣ ನೀನೇ ಹೇಳಿದೆ ಇವಾಗ, ಅದೇ ಥರ ತಿಲ್ಲಾನ ಮತ್ತೆ ತುಂಬ ಕೃತಿಗಳು ಮಾಡಿದ್ದಾರೆ. ಸಂಸ್ಕೃತದಲ್ಲಿ ಮಾಡಿದ್ದಾರೆ, ತೆಲುಗುವಲ್ಲಿ ಮಾಡಿದ್ದಾರೆ, ಕನ್ನಡದಲ್ಲಿ ತುಂಬ ಮಾಡಿದ್ದಾರೆ. ಆಲ್ಸೋ ಮಣಿಪ್ರವಾಳ ಅಂತ, ಮಣಿಪ್ರವಾಳ ಅಂದ್ರೆ ಏನು ಗೊತ್ತಿರಬಹುದು ನಿಮಗೆ? ಒಂದೇ ಕೃತಿಯಲ್ಲಿ ಎರಡು ಅಥವಾ ಜಾಸ್ತಿ ಭಾಷೆಗಳಲ್ಲಿ ಮಾಡಿರ್ತಾರೆ, ಅದನ್ನ ಮಣಿಪ್ರವಾಳ ಅಂತೀವಿ. ಸೊ ಆ ಶೈಲಿಯಲ್ಲಿ ಕೂಡ ಅವರು ಕೃತಿಗಳು ಮಾಡಿದ್ದಾರೆ. ಇವಾಗ ನಾನು ಸ್ವಾತಿ ತಿರುನಾಳ್ ಹಿಸ್ಟ್ರಿ ಹೇಳ್ತಾ

0: ಹೋದ್ರೆ ತುಂಬಾ ಹೊತ್ತಾಗ್ಬಿಡುತ್ತೆ ನಮ್ಗೆ. ನಾವು ಸಾವೇರಿಗೆ ಬರೋಣ ಇವಾಗ. ಸಾವೇರಿ ನಿಮ್ಗೆ ಗೊತ್ತಿರ್ಬೋದು, ಮಾಯಾಮಾಳವದಲ್ಲಿ ಜನ್ಯರಾಗ ಇದು 15ನೇ ಮೇಳದಲ್ಲಿ ಜನ್ಯ. ಈ ರಾಗದಲ್ಲಿ ಬರೋ ಸ್ವರಗಳು ಏನಾದರೂ ಆಗಿದೆಯಾ ನಿನ್ಗೆ ಯಾವ್ದಾದ್ರು ಕೃತಿ ಸಾವೇರಿಯಲ್ಲಿ?
1: ಹೌದು ಮ್ಯಾಮ್, ಶ್ರೀ ಕಾಮಕೋಟಿ ಪೀಠಸ್ಥಿತೆ ಸದಾಶಿವರಾಯರದು.
0: ಸದಾಶಿವರಾಯರದು ಆಗಿದೆ. ಅದೊಂದು ತುಂಬಾ ಒಳ್ಳೆ ಕೃತಿ, ಅದು ಹಾಡಿದ್ರೆ ತುಂಬಾ ಇದು ಬರುತ್ತೆ ನಮಗೆ, ಸಂತೋಷವಾಗುತ್ತೆ ನಿಮಗೆ. ಸೊ ನಿಮಗೆ ಗೊತ್ತಿರಬಹುದು ಇದರಲ್ಲಿ ಶುದ್ಧ ಋಷಭ ಬರುತ್ತೆ, ಪಂಚಮ ಅಂತರ ಗಾಂಧಾರ ಬರುತ್ತೆ, ಶುದ್ಧ ಮಧ್ಯಮ, ಶುದ್ಧ ದೈವತ ಅಂಡ್ ಕಾಕಲಿ ನಿಷಾದ. ಸಾಧಾರಣವಾಗಿ ಇದನ್ನ ಒಂದು ಬೆಳಗ್ಗೆ ಹಾಡೋ ರಾಗ, ಮಾರ್ನಿಂಗ್ ರಾಗ ಅಂತೀವಲ್ಲ ಆ ತರ, ಅದರಲ್ಲಿ ಬೆಳಗ್ಗೆ ಹಾಡಿದ್ರೆ ತುಂಬಾ ಅದರಲ್ಲಿ ಫೀಲಿಂಗ್ ಬರುತ್ತೆ ಅಂತ. ಅಂಡ್ ಕರುಣಾರಸ, ಈ ರಾಗದಲ್ಲಿ ಜಾಸ್ತಿ ನಮ್ಗೆ ಕರುಣಾರಸ ಬರುತ್ತೆ. ಮಧ್ಯಮ ಮತ್ತು ದೈವತ ರಾಗ ಛಾಯಾ ಸ್ವರಗಳು ಇದರಲ್ಲಿ. ಅಂಡ್ ದೀರ್ಘ ಕಂಪಿತ ಸ್ವರವಾಗಿ ಇದನ್ನ ಹೇಳ್ತೀವಿ ನಾವು. ಫಸ್ಟ್ ನಾನು ಆರೋಹಣ ಅವರೋಹಣ ಹೇಳ್ತೀನಿ ನಿಮಗೆ, ಅದನ್ನ ಸ್ವಲ್ಪ ಅದು ಫೆಮಿಲರ್ ಆಗಿಬಿಟ್ರೆ ರಾಗ ತಾನೇ ಬರುತ್ತೆ ನಿಮಗೆ.

0: ಇವಾಗ ಸ್ವರಗಳು ಹೇಗೆ ಇದರಲ್ಲಿ ಪ್ರಯೋಗ ಆಗುತ್ತೆ ಅಂತ ಸ್ವಲ್ಪ ಗೊತ್ತಾಗಿದೆ ನಿಮಗೆಲ್ಲ.
1: ಗೊತ್ತಾಗಿದೆ,
0: ತುಂಬಾ ಚೆನ್ನಾಗಿ ಮಾಡಿದ್ಯಾ.
1: ಥ್ಯಾಂಕ್ ಯು.
0: ಹಿಡಿಯೋದು ಸ್ವರಗಳ ಚೆನ್ನಾಗಿ ಮಾಡಿದ್ಯಾ ನೀವು, ವೆರಿ ನೈಸ್ ಅಪೇಕ್ಷಾ. ಇವಾಗ ಪಲ್ಲವಿ ಇದು ಸಾಹಿತ್ಯ ಹೇಳ್ತೀನಿ, ಸ್ವಲ್ಪ ಬರ್ಕೊಂಬಿಡು, ಆಮೇಲೆ ಅದನ್ನ ಹೇಗೆ ಅಂತ ನೋಡೋಣ. ಆಂಜನೇಯ,
1: ಆಂಜನೇಯ
0: ಹೇಳ್ಕೊಂಡೇ ಬರೀತ್ಯಾ, ಅವಾಗ ಸ್ವಲ್ಪ ನಿಮ್ಗೆ ಫೆಮಿಲಿಯರ್ ಆಗತ್ತೆ. ಆಂಜನೇಯ ರಘುರಾಮ,
1: ಆಂಜನೇಯ ರಘುರಾಮ
0: ದೂತ ಮಹಿ,
1: ದೂತ ಮಹಿ,
0: ಈ ಮಹಿ ಮಹಿತ ಆಂಜನೇಯ ಅಂತ ಬರುತ್ತೆ ಆ ಸಂಧಿ ಸೇರಿಸ್ಕೊಳ್ಳಕ್ಕೆ. ಆಂಜನೇಯ ರಘುರಾಮ ದೂತ ಮಹಿ, ಆಂಜನೇಯ ರಘುರಾಮ ದೂತ ಮಹಿತಾನುಭಾವ,
1: ಮಹಿತಾನುಭಾವ,
0: ಮಹಿತಾನುಭಾವ ಪಾಹಿ,
1: ಮಹಿತಾನುಭಾವ ಪಾಹಿ.
0: ಇನ್ನೊಂದ್ಸರಿ ನೀನ್ ಹೇಳ್ತ್ಯಾ.
1: ಆಂಜನೇಯ ರಘುರಾಮ ದೂತ ಮಹಿತಾಂಜನೇಯ ಪಾಹಿ,
0: ಮಹಿತಾನುಭಾವ ಪಾಹಿ,
1: ಮಹಿತಾನುಭಾವ ಪಾಹಿ.
0: ಈ ಎರಡನೇ ಲೈನ್ ಕೊನೆಯಲ್ಲಿ ಬರುತ್ತೆ, ಮೂರ್ ಸಂಗತಿ ಒಂದೇ ಲೈನ್, ಆ ಫಸ್ಟ್ ಲೈನ್ ಮಾತ್ರ ಬರುತ್ತೆ, ಆಮೇಲೆ ಕೊನೆಯಲ್ಲಿ ಇದನ್ನ
1: ಸೇರಿಸ್ಕೊಂತೀವಿ.
0: ಇವಾಗ ಇದು ಸಂಸ್ಕೃತದಲ್ಲಿ ರಚಿಸಿರುವ ಕೃತಿ ಇದು. ನಾರ್ಮಲಿ ಕೇರಳದಲ್ಲಿ ತುಂಬಾ ಸಾವಿರಿ ರಾಗ ಎಲ್ಲದಕ್ಕೂ ಉಪಯೋಗಿಸ್ತಾರೆ, ಕೃತಿಗಳು ಇರುತ್ತೆ, ಶ್ಲೋಕ ಎಲ್ಲದು ಎಲ್ಲಾನು ಬರುತ್ತೆ ಸಾವಿರಲ್ಲಿ. ಸೊ ಇವಾಗ ಒಂದು ಇದಕ್ಕೆ ಒಂದು ಪ್ರಿಲಿಮಿನರಿ ಆಗಿ ಹೇಳ್ತೀನಿ. ಸರಿ ಮ ಪದ ಸಾನಿ ಒಂದ್ಸರಿ ಒಂದ್ ಲೈನ್ ಹಾಡಿ ಹೇಳ್ತೀನಿ, ಆಮೇಲೆ ನೀನು ತಿರುಗೆ ಮಾಡ್ಕೋಬಹುದು.

0: ಮೊದಲನೇ ಸಂಗತಿ ಇವಾಗ ನೋಡ್ತಾ ಇದ್ದೀವಿ, ಮತ್ತೆ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ.
1: ಧನ್ಯವಾದ.
0: ಅದು ಅಷ್ಟರೊಳಗೆ ನೀನು ಸ್ವಲ್ಪ ವರ್ಣ ಸ್ವಲ್ಪ ನೋಡ್ಕೊಂಡು ಬಾ.
1: ಆಯ್ತು.
0: ಸಾವಿರನಲ್ಲಿರುವ
1: ನಮಸ್ಕಾರ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಮೂರ್ತಿ, ಭಾಗವಹಿಸಿದ ವಿದ್ಯಾರ್ಥಿ ಎ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ದಯಾ ಭಟ್ಟದೋ, ಧೃತ್ತೇಂತಾಲ್ ಏರಿ ಮಾಯಿ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ರಾಗ್ ತೋಡಿ, ಖ್ಯಾಲ್ ವಿಲಂಬಿತ್ ಏಕತಾಲ್, ದಯಾ ಬಟ್ಟದೋ, ಧೃತ್ ತೀನ್ತಾಲ್ ಏರಿ ಮಾಯಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬಾಗೇಶ್ರೀ, ಖಯಾಲ್ ವಿಲಂಬಿತ್ ಏಕ್ತಾಲ್ ಕೌನ್ ಗತ್ ಬೈ, ಧೃತ್ತೇಂತಾಲ್ ಬಲ್ಮಾ ಮೋರೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ಇಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬಾಗೇಶ್ರೀ, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಕೌನ ಗತ್ ಭೈ, ಧೃತ್ ತೀನ್ತಾಲ್ ಬಲಮಾ ಮೋರೇ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ದತ್ತಾತ್ರೇಯ ವೇಲಂಕರ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶಶಿಕಾಂತ್ ಕುಲಕರ್ಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ದತ್ತಾತ್ರೇಯ ವೇಲಂಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸಿತಾರ್ ಮತ್ತು ಕೊಳಲು ವಾದನದ ಜುಗಲ್ಬಂದಿ. ಡಾ ಜಯಂತ್ ಕುಮಾರ್ ದಾಸ್ ಅವರಿಂದ ಸಿತಾರ್, ಅಮಿತ್ ಎ ನಾಡಿಗ್ ಅವರಿಂದ ಕೊಳಲು. ಮೃದಂಗ ಸಹಕಾರ ಬೆಂಗಳೂರು ವಿ ಪ್ರವೀಣ್, ತಬಲಾ ಸಾಥ್ ಆದರ್ಶ್ ಶಣೈ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ವಾಚಸ್ಪತಿ ರಾಗದಲ್ಲಿ ರಾಗತಾನ ಪಲ್ಲವಿ ಆದಿತಾಳ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಕ್ ಯು ಸಿತಾರ್ ಅಂಡ್ ಫ್ಲೂಟ್ ಜುಗಲ್ಬಂದಿ. ಸಿತಾರ್ ಬೈ ಡಾ ಜಯಂತ್

ಗೋವರ್ಧನ ಗಿರಿಧರ ದರ್ಬಾರಿ ಕನ್ನಡ ರಾಗ ಆದಿತಾಳದಲ್ಲಿದೆ. ನಾರಾಯಣ ತೀರ್ಥರ ರಚನೆ ಗೋವರ್ಧನ ಗಿರಿಧರ, ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ನಾರಾಯಣ ತೀರ್ಥ, ಸೆಟ್ಟು ದರ್ಬಾರಿ ಕನ್ನಡ ರಾಗ ಆದಿತಾಳ.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರಿಂದ ಸಿತಾರ್, ಅಮಿತ್ ಎ ನಾಡಿಗ್ ಅವರಿಂದ ಕೊಳಲು, ಮೃದಂಗ ಸಹಕಾರ ನೀಡಿದವರು ಬೆಂಗಳೂರು ವಿ ಪ್ರವೀಣ್, ತಬ್ಲಾ ಸಾಥ್ ಆದರ್ಶ್ ಶೆಣೈ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಲಿಸನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ಸಿತಾರ್ ಅಂಡ್ ಫ್ಲೂಟ್ ಜುಗಲ್ ಬಂದಿ, ಸಿತಾರ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅಂಡ್ ಫ್ಲೂಟ್ ಬೈ ಅಮಿತ್ ಎ ನಾಡಿಗ್. ಅಕಂಪನಿಸ್ ವ ಆನ್ ದ ಮೃದಂಗಂ ಬೆಂಗಳೂರು ವಿ ಪ್ರವೀಣ್ ಅಂಡ್ ಆನ್ ದ ತಬ್ಲಾ ಆದರ್ಶ್ ಶೆಣೈ. This program is a contribution of Akashwani Bengaluru, anytime, Indian music.

0: ಹಾಡ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುವಿರಿ. ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಜಪ್ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್, ರಾಗ್ ಶಿವತೋಡಿ, ಆಲಾಪ್ ಜೋಡ್ಜಾಲ, ಗತ್ ಇನ್ ಜಪ್ತಾಲ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಪಂಡಿತ್ ರಘುನಾಥ್ ನಾಕೋಡ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಧಾನಿ ಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಡ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ಇಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಧಾನಿ ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿಂದ ರುದ್ರವೀಣಾ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಪಂಡಿತ್ ರಘುನಾಥ್ ನಾಕೋಡ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಪ್ರಸ್ತುತಿ.
1: ಯು ಆರ್ ಲಿಸ್ನಿಂಗ್ ಟು ರುದ್ರವೀಣಾ ರಿಸೈಟಲ್ ಬೈ ಡಾಕ್ಟರ್ ಬಿಂದು ಮಾಧವ್ ಪಾಠಕ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಪಂಡಿತ್ ರಘುನಾಥ್ ನಾಕೋಡ್.
2: This program is the contribution of Akashvani Dharwad, Anytime Indian Music.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಮನಮಧುರೈ ಎಸ್ ನಾಗಲಕ್ಷ್ಮಿಯವರ ಹಾಡುಗಾರಿಕೆಯನ್ನು. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ವಲಚಿರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ಲಾಲ್ಗುಡಿ ಜಿ ಜಯರಾಮನ್. ಚಲಮು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವೈಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ವಲಚಿರಾಗ ಆದಿತಾಳ, ರಿಟನ್ ಬೈ ಲಾಲ್ಗುಡಿ ಜಿ ಜಯರಾಮನ್. ಚಲಮೋ.

தேவ தேவ கலையாமி ಸ್ವಾತಿ ತಿರುನಾಳರ ರಚನೆ ಮಾಯಾ ಮಾಳವಗೌಳರಾಗ ರೂಪಕತಾಳದಲ್ಲಿದೆ. ದೇವದೇವ ಕಲಯಾಮಿ ಸೆಟ್ಟು ಮಾಯಾ ಮಾಳವಗೌಳರಾಗ ರೂಪಕತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಎನ್ನಿಗ ತ್ಯಾಗರಾಜರು ಬರೆದಿರುವ ಬಂಟು ರೀತಿ ಕೊಲುವಿಯ್ಯವಯ್ಯ ಹಂಸನಾದರಾಗ ಆದಿತಾಳದಲ್ಲಿದೆ. ನೌ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಹಂಸನಾದರಾಗ ಆದಿತಾಳ ಬಂಟು ರೀತಿ ಕೊಲುವಿಯ್ಯವಯ್ಯ.

ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿದೆ, ದಾರಿನಿ ತೆನೆಸುಕೊಂಟೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಡಿಷನ್ ಬೈ ಮನುಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಅ ಕಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಶುದ್ಧ ಸಾವೇರಿ ರಾಗ ಆದಿತಾಳ, ದಾರಿನಿ ತೆನೆಸುಕೊಂಟೇ.

ಇನ್ನೀಗ ಖಮಾಜ್ ರಾಗದಲ್ಲಿ ಜಾವಳಿ ಆದಿತಾಳದಲ್ಲಿದೆ. ಮರುಬಾರಿ ತಾಳಲೇನುರಾ, ಮರುಬಾರಿ ತಾಳಲೇನುರಾ, ಜಾವಳಿ ಸೆಟ್ಟು ಖಮಾಜ್ ರಾಗ ಆದಿತಾಳ.

ಇದುವರೆಗೂ ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಲಿಸ್ನಸ್ ಇನ್ ಟುಡೇಸ್ ಪ್ರೋಗ್ರಾಂ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಎಂಡ್ ಮ್ಯೂಸಿಕ್.

ನಗದ್ದಿಗೆ ನಗರದ ಹತ್ತಿರ ಕದ ಗದಿ ಕಿಟ್ಟ ಹತ್ತಿರ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ ಗದಿ ಕದ

ಹಿಂದ್ರಾಕಿಟ್ಟ ತಗ ಧುಮಕಿಟ್ಟ ತಗ ಗದಿ ತಗಟ್ಟ ತಗ ತಗ ತಗ ತಿರುಗಿ ತಿರುಗಿ ತಿರುಗಿ.